ಕಿಲ್ವನ್ ಅಹಸ್ವಿಯನ ಯಾಟಿಂಗ್ ಆದರೆ ಲೋವಪಿಬಿದೆ ಹಿಮಿದಿರಿ ಉದೇದಿತ್ ಹಿರು ಬೆಸೆಯನ ಸಂಧ್ಯಾವೇದಿತ್ ಮಗೆ ಪೆತುಮದ ಎಯಾಯ್ ಮುತುವಂಗ್ ಉದಯಸನ ಪಿಲಿಮುದು ಮಲ್ಪೆತಿ ಮತ ವಿಸಿರಿ ಓಂಗೆ ಪೆತುಂ ಪುಬುದತಿ ಅತು ಅತರ ಸತುಟಿಂಗ್ ದೇವಟಮಿಂಗ್ ತುರುಲತಾ ವೆಲಂದ ಗಣಿತಿ ವಿಳಿದಿಯ ಗಂಗಾ ಚಲೆಹಾ ಮುಸುವಿ ಮೂದವೆತ ವೇಗೇಂ ಎದೆತಿ ಮೇ ನಿಲ್ವನ್ ಆಸ ವಿಯನ ಯಾಚಿಂಗ್.